0: ದುಲ್ಲಡ್ ಹಾಗೊಂಡು ಮಿಸಿಕು ನಿಂತಾಮಂಡು ವಾರ್ತಾವು ಅಯಂಡಿಯ ವಾರ್ತಾರಿಯ ವಿಷಯ ತನ್ನ ಆದಿವಾಸಿ ಸಮಾಜ್ ಕೆ ಉತ್ಥಾನ್ ಮೇ ಆಪ್ಕ ಯೋಗ್ದಾನ್ ಉಂಡು ಜಗರತನ್ನ ಕಿನ್ ವಿಜಯ್ ಕುಮಾರ್ ಮೆಲ್ಗಂಡಿತಕಿನ್ ಅಯುಮ್ಯಬು ವಾರ್ತಾ.
1: ಆದಿವಾಸಿ ಸಮಾಜ ರೇ ವಿಕಾಸ ರೇ ಅಬುವ ದೈತ್ವ. ಆದಿವಾಸಿ ಸಮಾಜ ರೇ ವಿಕಾಸ ರೇ ಅಬುವ ಸಮಾಜ ರೇನ್ ಸಬಿನ್ ಹೋಕುವ ದೈತ್ವ ಬಿನಾ ಚಿ ಚಿಕತೆ ಅಬುವ ಆದಿವಾಸಿ ಸಮಾಜ ಅಯರ್ತೆವು ಸೆಸೆನಾ ಒಂಡೋ ಅಬುವ ಸಮಾಜ ಇಟಾ ಸಮಾಜ ಲಿಕತೆ ಉನ್ನತಿರಿಯ ಹೊರತೆ ಚಿಲಿಕತೆವು ಸೆನೋ. ಆದಿವಾಸಿ ಸಮಾಜ ಚಿ ಸಮಾಜ ದೋ ಚಿಕನ ಎತನ ಇನ ಅಯರ್ತೆವು ಚಿರ್ಗಲೆ ತ್ಯ ಅಬು ತಲಾಮಾರಾರೆ ಮಿಂಡೋ ಒಲ್ ಪಡಾವಾಕಂಚಿ ಬುದ್ಧಿಮಾನ್ ಹೋ ಸಿಯಾ ಹೋ ಜಗಾರೆ ಜಗಾರ್ ಲಿಡಾಯ್ ಚಿ ಎ ಮ್ಯಾನ್ ಈಜ್ ಎ ಸೋಷಲ್ ಅನಿಮಲ್ ಕಜೀತ್ಯಾ ಮತ್ಲಬ್ ಮಿನಾ ಅಬು ಸನಾಮ್ ಮನವಾ ಹೊನ್ಕುವಾ ಮೆಡೋ ಜುಮುಲ್ ತನ ಉಂಡೋ ಸಮಾಜ ರೇ ಮನವಾ ಹೊನ್ಕುವಾ ಜುಮುಲ್ ತಾಯಿ ನಿನಂಗ್ ಸಮಾಜ್ ಬೈವಾ.

0: ದುಳಡ್ಹಾಕೊಂಡು ಮಿಸಿಗು ಸುಮಾಯನ ಇರ್ಬಗ್ಗೆ ಬುತ್ತಾನೆ. ತಿಸಿಂಗೆ ಆದಿವಾಸಿ ಹೋ ಅಖಡ ಕುರುಡುರು ನಿಂತಾರಗೆಲಿಂಗ್ ಬಗಡು ಇತಾನೆ. ತಿಸಿಂಗೆ ಪ್ರಸ್ತುತಿ ಒಲಿ ಮೆಂಚ್ ತಿಕ್ಕಿನ ಎತ್ತೈಕಿನ ಸೆನೊ ಸೆನೊತೆ ಉಂಡು ಮಿಸೆ ಅಲಿಂಗ್ ಸುನಾಯನ ಬೈ ಪಾಯ್ ಉಂಡು ಸೋನಿ ಕುಮಾರಿ ತಿಕ್ಕಿನ ಪಾಯತೆ ಇಕಿರ್ ಜೀವನ್ತೆ ಇಬಿಲ್ ಸಿಬಿಲ್ ಜುಹಾರ್
1: ಜುಹಾರ್.